ಹೆಂಚಿ ಡಿಂಗು ಡಿಂಗು ಒಂಡಕ ಕುಫೇಯನ್ ಬಾತು ಲಾ ಇಲಾಹ ಇಲ್ಲಲ್ಲಾ ಲಕು ದಲಿಕ ಮಮಾದಂ ದೊಪ್ಕು ಬಚಿ ಯೋನಂತಿ ಯಲಶಿಯ ಯೋ ಬಚಿ ನೂಹ ಅಲೈಹಿ ಸಲಾಂ ಜೋಗಿಫ ದರ್ಸಿ ಜಿಮಾಂ ಇಬ್ರಾಹಿಮ್ ಅಬುಲ್ ಅನ್ಬಿಯಾ ಜೋಗಿಫ ವಚ್ಚಿ ಇಸ್ಹಾಕ್ ಅಲೈಹಿ ಸಲಾಂ ಅಕ್ ಇಸ್ಮಾಯಿಲ್ ವಚ್ಚಿ ಬಚಿ ಸೀದ್ನಾ ಇಸಾ ಯೋ